ಗೋಳಾ ಚತುರ ಗೋಳಾ ಚತುರ ಏಕ ಪೇರ ಯಾ ಗೋಳಾ ಬೋಲ ಯಾ ಚತುರ ಬೋಲ ಗಾ ಎಕ ಚತುರ ನಾರ ಕರ್ಕೆ ಸಿಂಗಾರ ಎಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ ಅಪನೇ ಹಿ ಜಾಲ ಮೇ ಫಸತ ಜಾತ ಅಬ ಮಾರ